ತಂಗಿ ಪಿಡುಗು ಅಲ್ಲೂರಿ. ಯಬಡು ರಾಣ ಭರತ ಜಾತಿನಿ ಕಪ್ಪ ಮಡಿಗಿನ ತುಚ್ಛುಡು, ಎಬಡು ಎಬಡ ಹೊಗರು ಬಟ್ಟಿನ ಚಲ್ಲ ದೊರಗಾಡೆಬ್ಬಡು, ಬದುಕು ತೆರುಗುಕು ದೇಶ ಮುಚ್ಚಿ ಹಾನಿಸಲುಗಾ ಮಮ್ಮು ನೆಂಚಿ, ಪಣ್ಣುಲಡಿಗೆ ಪೊಮ್ಮುಲೊಚ್ಚಿನ ದಮ್ಮು ಲಬಡಿಕೆ ವಚ್ಚರ, ಬದುಕು ಜೀವುಲು ಭಕ್ಕು ಮಂಟೆ ಉಡುಕು ನೆತ್ತುರು ಉಬ್ಬೆನೈತೆ, ಆ ಚಂದ್ರನಿ ಕುಲ ಚಂದ್ರ ಗೊಡ್ಡನಿ ಪಣ್ಣುಗಡತದಿ ಸುಡರ